0: ಹಾಗೆ ಜಿ ಸಿಫರ್ ನಾವು ಸೊಡತ್ತಿ ದೋಸ್ತಿ ಚಾರ್ ಸೋ ಬಚಾನ್ಮೆ. ಅಸ್ಸಲಾಮು ಅಲೈಕುಮ್. ಅಸ್ಸಲಾಮು ಅಲೈಕುಮ್. ಜಿ ವಾಲೇಕುಮ್ ಅಸ್ಸಲಾಮ್. ಬತ್ತನಲ್ಲೇ ಗಿ ಮಿಸ್ ಕಾಲ್ ಎಚ್ಚಾರ ಆಗಿಸ್ತಿದ್ದಿ ದೇವಲಿ ಆಗಿಸ್ತಿದೆ. ಹಾಂ ರಪೋರ್ಟ್ ಚಿಗಮ್ದೆ ಗಬದರ್ ಬಾಂಧಿ ಗೊರೆ ಹುಕಮ ಸೈದ ಬಾರ್ಹಾಲ್ ರಾಜೈ ಬಾ ಕಾಲ್ ಬಕ ವೈ ಪ ಸಿಫರ್ ನೌ ಸೋ ಟತ್ತೀಸ್ ದೋ ಸೋ ಸಿ ಚಾರ್ ಸೋ ಬಚಾನ್ಮೆ ಬಾಂಧಿ ಬ್ಯಾಬದ ಸಿರೋ ರೋ ಚಿಗಮ್ದೆ ಅಗಬದರ್ನ ಇಜಾಜತ್ ಚಿಗಮ್ ದೇ ಅಗ ಗೋಳಮ ಕಾಲರ್ ಬಜನ್ ಸರ ಗೋರಮ ಚಿ ಸೂಪ್ ಖಜಿ ಔರ್
1: ಖಾಯಿಸ್ತು ಜಮಾದಯಾರ್ ನದಿ ಖಬರ್ ತೋ ಕ ಖಬರ್ ಶಿ ಪ್ರೇಬ.
0: ಅಸ್ಸಲಾಮು ಅಲೈಕುಮ್.
2: ವಾಲೈಕುಮ್ ಅಸ್ಸಲಾಮ್.
0: ಜಿ ಸೂಕ್ ಖಬರಿ ಕವೈ ದ ಕಮ್ ಜೈನಾ ಖಜಿ ತಾಸು ಚಿಗಮ್ ದೇ ನೋ ಕಾಲ್ ಡ್ರಾಪ್ ಶೋ ಲೋಕ ಬ್ಯಾಲೆನ್ಸ್ ಖತಮ್ ಶೋ. ಮೊಬೈಲ್ ಕಾಕ ಚಿಕಮ್ ದೇ ಕನ ದ ಹೆಡ್ಫೋನ್ ಹೆಡ್ಫೋನ್ ಸ್ಟಿಕ್ ಶಿಜಿ ತಾಸು ಮೊಬೈಲ್ ಕಿ ಚಿಕಮ್ ದೇ ಕನ ನೋ ಅಗ ಪತನೆ ಲಗಿ ಸಮಸ್ಲದ ಹೋ ಪತನೆ ಲಗಿ ಚಿ ಸಮಸ್ಲದ ಬಗೆ ಜಬುಂ ಖೋರಗೆ ರಗಲ ಜಿ ಮಾರಿಯಮ ಲೇಕೋ ಔರ್ ಢೇರ ಜ್ಯಾದ ಮನನ ಕೋಮ್ ಸ್ತಾಸು ಸರ್ ಖಬರು ನಶ ವೇಲೆ ಖೋ ಬಖನಿ ಸರ ಪತನೆ ಲಗಿ ನಚ ದಾವಲಿ. ಅಸ್ಸಲಾಮು ಅಲೈಕುಮ್ ಖಜಿ ಲೈನ್ ಚಿಗಮ್ ದೇ ಕಡೆ ಜ್ಯಾತ್ ಬಿಜಿ ದೇ ಸಮ ಹೆಂಗ್ ಶೇವೆ ದೇ ನೋ ಬಾರ್ ಹಾಲ್ ಅವ್ರಿದುನ್ ಕು ದ ಖೋರಸ ಪತ ಮರೆ ದರಬ್ ನ ಖೋ ಮೀದು ನ ಸಾತೈ ಖೇತ ಮಿ ಸಾತೈ ಕಲ ಚಿತಾಸು ಮಸ್ಖುತನ್ ಯು ದಕಿ ಗೈ ಖಪಲ್ ಜಹನ್ ಕೆ ದ ಖ ಸಬಾ ಸೋಚ ಕವೈ ಚಿ ಜಮಾ ಸಬಾ ಬಮಾಲ ಖ ಜೇರ ರಾ ಕೈ ಜಮಾ ಸಬಾ ಬಮಾಲ ಖುಶಾಲೈ ರಾ ಕೈ ಜಮಾ ಸಬಾ ಬಮಾಲ ದ ಖೋ ಖುಶಾಲೋ ಜೇರ ರಾ ಕೈ ನೋ ಮತ್ಲಬ್ ಬೇದಾ چې د خور زو په تمه وایو خو چې کله مونږه سوچونه غلط کوو مونږه فکرونو کې دغه خبرې چې را سبب راځي د هر سبانه مې نفرت ته نو زمام چې جوان د زمونږ په لاس کې دی مونږ با خپل جوان خپل خکولې کوو. مطلب مې دا دی چې مونږ کله هم په خپل جوان کې لږ شانتي ریلیکس واغستو په خپل جوان مونږ کار شروع کو مونږ نه با ملغلري جوړ شي صحیح ده. نو د زمونږه په مونږ کې دننه کوالټی دا 0938324595 باندې زبا اجازه تم غواړم خو تاسو یو کال دوه وزن سره شامل کما بیا د غین پس پزو اجازه غواړم. السلام علیکم.
3: السلام
0: علیکم. وعلیکم السلام. جی سو خبرې کوي د کم زینا.
3: هلو
0: خجی ډیره جته مننه.